0: ಸುಭಾರತಿ
1: ದೊಲುಸ್ವಿನಿದ ಅಂಗಾರುವಾದ ಸುಭಾರತಿ ಸಮಾಜ ರೋಗ ಸುವಕರಣ ಹೋಮಿಯೋಪತಿ ಪ್ರತಿಕಾರ ಸಹಭಾಗಿತ್ವಯ ಎಚ್ಕೆ ಹೋಮಿಯೋಪತಿ ಪೌದ್ಗಲಿಕರು ಹೊಲೆಯ ಅಧ್ಯಕ್ಷ ವೈದ್ಯಾಚಾರಣಿ ಅನುಷಾ ಹೇಮಕುಮಾರ ಅಮತಣ್ಣ ಬಿಂದು ಏಕೈಕಾಯಿ ದಿಕಾಯಿ ಹೆಟನಮ್ಯಾಯಿ ಪನಸತ್ತರಾಯಿ ಹತಲಿಸಾಯ ಬಿಂದು ಏಕೈಕಾಯಿ ದಿಕಾಯಿ ಹೆಟನಮ್ಯಾಯಿ ಪನಸತ್ತರಾಯಿ ಹತಲಿಸ ಹತ ಅನುಗ್ರಾಹಕ ದಾಯಕತ್ವಯ ಎಚ್ಕೆ ಹೋಮಿಯೋಪತಿ ಹೆಲ್ತ್ ಕೇರ್ ಸೆಂಟರ್ ಕಟುಬೆದ್ದ ಮೊರಟುವ